0: ದುಃಖ ಹರೋ ದಾರಿದ್ರ ಹರೋ ತೆ ಕಷ್ಟ ಹರೋ ಬಾಲಾಜಿ
1: ಹರೋ ಕಷ್ಟ ಹರೋ ಬಾಲಾಜಿ
0: ರೋಗ ಶೋಕ ಸಬ ದೂರ ಕರೋ ತೆ ಸುಖಿ ಕರೋ ಬಾಲಾಜಿ
1: ಸುಖಿ ಕರೋ ಬಾಲಾಜಿ
0: ಹಾನೆ ಭಾಗ್ಯ ದಾಜಿ.

ಜೋರೆ ಭಾರ ಕೊರೆ ಮಾತೆ ಜೋಜೋ ಮಾರಿ ನೆನ ಕಡಿ ನಡ ತಲ್ಲ ಬಾಯಿ ಕಬಡಾ ಕೋಯರೇ ರಾಜ ಮಾರಿ ನೆನ ಕಡಿ ನಡ ತಲ್ಲ ಬಾಯಿ ಕಬಡಾ ಕೋಯರೇ ರಾ